ಕೃತ ಅಮಿತ ವೀಸುರ ಪರಮೇಶ್ವರ ಕೃತ ಕೃತ ಅಮೃತ ಮೃತ ಅಜಬಾ ಕೃತ ಅಮೃತ ಮೃತ ನರನಾಯಕ ಖಲಕಾಯಕ ವಿಶ್ವಂಬರ ಕರುಣಾಲೇಹ ನೃಪನಾಯಕ ಸೃಪಾಯಕ ಪಾಪಂಜನ ಹರ ಗಂಜನ ಹರ ಪ್ರತಾಪನ ಜಪ ಜಾಪನ ಹರ